ಆರಮಲ ಮುಗ ಸುದ್ದಿ ಅಗ್ನಿಕರು ಚಂಡಾಲ ರಸ ಆಸಲಾಣ ಏ ಕರ್ಮ ಮೇರೇ ಕರ್ತಾರ ಬಾಬಾ ಬೋಲಿಗೇ ಪದ ಹೋಯ ಊತಮ ಸೇ ದರ ಊತಮ ಕಹಿಯೇ ನೀಜ ಕರ್ಮ ಬಹ ರೋಯ ರಹಾವ ರಸ ಸೋಯನಾ ರಸ ರೂಪಾ ಕಾಮಣ ರಸ ಪರಮಲ ಕೀ ವಾಸ ರಸ ಘೋಡೇ ರಸೇ ಜಾ ಮಂದರ ರಸ ಮೀಠಾ ರಸ ಮಾಸ ಏತೇ ರಸ ಶರೀರ ಕೇ ಕಹ ಕಡ ನಾಮ ನಿವಾಸ ಜಿತ ಬೋಲೇ ಪದ ಪಾಈ ಹೈ ਤੋ ਬੋਲਿਆ ਪ੍ਰਵਾਨ ਫਿੱਕਾ ਬੋਲ ਵਿਗੁਚਣਾ

ನಾಮ ಈಗ ಊಹ ಉನ್ಸಂತಾಮ ಬಿನ್ಹರ ನಾಮ ಅವರ ಸವಥೂರ ತೃಪ್ತ ಅಗಾವ ಹರ ದರ್ಶನ ಮನ ಮೂರ ಹರ ಹಾವ್ ಪವಿತ್ರ ಪಂಡಾರ ಗುರ್ಬಾಣಿ ಲಾಲ ಗಾತ ಸುನ್